ಹತ್ತಳಿ ಎಲ್ರೇ ಉಗಳ್ದಳಿತ ಕಚ್ಚಿ ಏಗಂಬರೇ ಅಲ್ಬರಲ್ ಕಾಲ್ ಅನಲ್ ನೀರ್ ನಿಲಲ್ ತಿಳ್ಳರು ಕಳ್ಳರು ಕಲ್ ಅಣು ಅಂಬರಂ ಕೊಳ್ವದೋ